ಶ್ರೀನಿಧಿ, ರಜಿತಾ ದೀಕ್ಷಿತ್ ರೆಡ್ಡಿ, ನಾಗಮಣಿ, ಲಕ್ಷ್ಮೀ ಪ್ರಸನ್ನ, ರೇಣುಕಾ ಚೌಧರಿ. ವೀರಂತ ಕೋರ್ತನ್ನ ಪಾಠ ಶಾಂತಿನಿವಾಸಂ. ಚಿತ್ರಂ ಕೋಸಂ ಕೆಜೆ ಯೇಸುದಾಸ್, ಪಿ ಸುಶೀಲ ಪಾಡಿನ ವೇಟೂರು ಗೀತಾನಿಕೆ ಸಂಗೀತಂ ಚಕ್ರವರ್ತಿ. ವೀರಿ ಕೋಸಂ ಈ ಪಾಠ.